ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲೆಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ರು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ ಅನವರ್ತ ಮರ್ನೇನ್ ಗೆಲವೇಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯೋ ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

ಸ್ಥಾನವಲಸಿನ ಶುದ್ಧ ದೇವದೂತಿ ಅಂತ ಮವಾ ಪಾಲನೆ ಸರ್ವವ್ಯಾಪ್ತ ಸರ್ವ ಪರಾಕ್ರಮ ಮಹೋತ್ತಮ ದೇವಿ ಅಂತ ಸದಾ ಕಾಲೇ ಸದಾ ಕಾಲದ ಮಹಿಮೆಯ ಸಿಯಲು ಸ್ವರ್ಗವಲ ವೆಡವಾಸೆ ಕರಣ ಶುದ್ಧ ದೇವದೂತೆ ಉಪಹಸ್ಯ ಶುದ್ಧೈ ಶುದ್ಧೈ ಕಿಯಮಿನ್ ದಿವಾರ ದೇಖಿ ನೋಣವತ್ವ ಗಾಯನ ಕರೋಯ ಪುನ್ವನ ಸಹ ದೇವನ ಇಹಲ ಸ್ವರ್ಗವಲ ವೆಡವಾಸೆ ಕರಣ ಒಬಗೆ ಶುದ್ಧ ದೇವದೂತೆ ದಹಸ್ವರ ದಹಸ ದಸ ದಸಾತ್ವರ ದಸ ದಹಸಾಕ್ತವನ ದೇವದೂತ ಸೇನಾ ವಲ್ ಸ್ವಕೀಯ ಮಹಿಮೆ ಪಸಗತಾ ಒಬ್ಬ ಹಂಸಿದಿರಿಯೇ ವೆದವೆಟೆ ಮೀನಿ ಒಬ್ಬ ಹಂಸೆ ಶುದ್ಧಾಯಿ ಒಬ್ಬ ಹಂಸೆ ಶುದ್ಧಾಯಿ

ಸ್ವರ್ಗವಲಿನ ಬೆಟ್ಟನು ದೇವಿಯ ದೇವದೂತ ಪೊರಕತಿ ಒಬ್ಬ ಹಿವಿ ಮಹಿಮೆ ಅತ್ಕರಗನ್ನಟ ಪೊಲವೇ ವಿವಿಧ ಮನುಷ್ಯ ತರಗ ಕರತಿ ನಮೂತ್ ದೇವಿಯನ್ ಮಹರ್ಷಿಗೆ ಮಹಿಮೆ ಅತ್ತಗಸಿ ಹೆಗ್ಗೆ ಕಾಟದ ಪೊಲವೇ ದೇವಿವರು ನೈಕಿಯಾಗನ್ನ ಕಿಸ್ತು ಕೋಟಿಯ ದೇವಿವರು ನೈಕಿಯಾಗನ್ನ ಸ್ವರ್ಗವಲಿನ ಬೆಟ್ಟನು ಅಶುದ್ಧ ದೇವದೂತಿಯನ್ ಒಬಗೆ ಮಹಿಮೆ ಅತ್ತಗಸನ್ನಟಾದನ್ನೇ ಅವ್ರ ಸ್ವಕೀಯ ಗೌರವ ಯಾವುದು ಸಹ ಸ್ವಕೀಯ ಲಾಭ ಯಾವುದು ಸಹ ಮನುಷ್ಯನ್ ರವಟನ್ನೋಯ ನಮ್ಮ ಒಬ್ಬ ಪಮನ ಮನುಷ್ಯ ಸದಾ ಕಾಲ ಹಿಮ ಪ್ರೇಮ ಕರ್ಣ ದೇವಿ ಅನ್ನ ಒಬಗೆ ಸಲಸು ಜನಗತ ಹೆಕ್ಕೆ ಕಾಟದ ಬಹೋ ದಿನ ದೇವಿ ಅನ್ನ ಮಹರ್ಷಿವ ಪ್ರತಿಕ್ಷೇಪಕನ ತಮ ಸಿದ್ವಲ ಮಾರ್ಗವಲ ಹರಿ ಅಮಿನ್ ಸಿಡಿನ್ನಿ ನಮತುನ್ ಹಾಸೇ ಕೇನ ಸೇಕ್ ರಂದ ರಿದೀದ ಮಾಗೆಯ ಮಮ ಕೆಮತಿ ಕೆನಾಟೇ ವದೇಮಿ ಕೆಮತಿ ಕೆನಾಗೆ ನೇವಾ ಗಾನ್ಯಮಿ ಪೊಲವೇ ರಜವರು ಪತ್ಕರನ್ನೇದ ಪಹಕರನ್ನೇದ ಮಮಯ ಮಾಗೆ ಕೆಮತಿ ಲಿಸ ಸಿಯಲು ರಾಜ್ಯನ್ ಪಾಲನೆ ವನ್ನೆಯ ಸ್ವಾಮಿ ಮಹಾನ್ಸೇ ಕೇನ ಸೇಕ ಮಾ ಸಮಗ ಸಿವಿನ ನಮುತ್ ಮಾಗೆ ಕೆಮೆತ್ತೆ ಹೈ ಯಮೆ ಕ್ರಿಯಾಕರನ್ನ ಹದನ್ನೇದ ಮಮ ಹುವ ಬಲೇನ್ ಪಹ ಕರನ್ನೇಮಿ ಮಮ ಹುಟ ಸತು ಬಲೇ ಇವತ್ ಕೊಟ ವೆನಕೆ ಕುಟ ಎಮ ಬಲೇ ಲಬಾದೆನ್ನೆ ಮಮ ಲಬಾದುನ್ ದನೇನ್ ಯಮೆ ವೆರದಿ ದೇಯಕ್ ಕರನ್ನೇದ ಓಹು ಸಂತಕ ದನೇ ಮಮ ಓಹುಗೆ ನಿವತ್ ಕೊಟ ಮಟ ಯಟಹತ್ ಅಯ ಅತ್ರೇ ವಾ ಬೆದಾ ದೆನ್ನೆ ಮಮ ವನಾಹಿ ದೇವಿಯನ್ ಮಹರ್ಷಿ ಬವತ್ ಕಿಸಿ ವ್ಯಕ್ತ ಮಠ ವಿರುದ್ಧವ ಸಿಡಿನ ನೋಹಾಕಿ ಬವತ್ ತೇರುಂಗನಿ ಮುಲು ಪೊಲವ ಮಾಗೆ ಆತೆ ಪೊಲವೇ ಸೀಮಾ ದಕ್ವಾ ಪಾಲನೆ ಕರನ್ನೇ ಮಮೇ ಸ್ವಾಮಿ ಮಹರ್ಷಿ ಕೇನಸೆ ಮಹರ್ಷಿ ನಮಸ್ಕಾರ ಮಹರ್ಷಿ ನಮಸ್ಕಾರ ಕಿರೀಮ ಲಭೀಮ ತರಂ ಭಾಗ್ಯ ತವತ್ ನೇ ಸಹೋದರ ಸಹೋದರಿಯ ಉನ್ವಾಸಿಗೆ ಸೆನಗ ಉನ್ವಹಸ್ಯವ ಗೌರವೇಟ ಭತ್ಕರನ್ನ ಉನ್ವಹಸ್ಯಗೆ ಸೆನಗ ಉನ್ವಹಸ್ಯದಿರಿಯೇ ವೇದ ಬೆಟ್ಟ ದೇವಿಯನ್ ಮಹರ್ಷಿ ತಾಮ ಬಲವನ್ನ

ಯಾಜ್ಞಾಕರಂ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ರು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ ಅನವರ್ತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯೋ ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.